ಕನಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ